ನು ಗರ್ವಮೀಲಾ ನಿಷ್ಠುಲಮೈನ ವಿದ್ಯಲನು ನೇರ್ಚಿತಿ ನಂಚುನು ಗರ್ವಮೀಲ ನೀ ಹಸ್ತಯುಗಂಬು ಮೋಚಿ ಪರಮಾತ್ಮುನಿ ಭಕ್ತಿ

0: ಚಿರಮು ಭಿನ್ನಮು ಶೇಷದ ತೂಡುಡಿಂದ
1: ಅಲ್ಲ ಭೀಮಸೇನ, ವೀರಿತೋ ಈ ಮಾಟಲೆಂದುಕು?
2: ಹಾಗೆಂಡಿ,

ಭಾರತರತ್ನ ಸಂಗೀತ ಸಾಮ್ರಾಜ್ಞಿ ಶ್ರೀಮತಿ ಎಂಎಸ್ ಸುಬ್ಬುಲಕ್ಷ್ಮಿ ಪ್ರಶಾಂತಿ ನಿಲಯಂಲೋ ಭಗವಾನ್ ದಿವ್ಯ ಸನ್ನಿಧಿಲೋ ಗಾನಂ ಚೇಯಟಂ ತನ್ನ ಜನ್ಮಾಂತರ ಪುಣ್ಯ ವಿಶೇಷಮನಿ, ಇಂತಟಿ ಆನಂದಾನ್ನಿ ತನ್ನ ಜೀವಿತಂಲೋ ಎನ್ನಡೂ ಅನುಭವಿಸಲೇದನಿ, ಬಾಬಾ ಕರುಣ ಪ್ರೇಮ ತನ್ನನ್ನು ಪರವಸಿಂಪಚೇಸಾಯನಿ ಆನಂದ ಭಾಷ್ಪಾಲತೋ ಚೆಪ್ಪಾರು. ಆಮನೇ ಕಾದು ಭಗವಾನ್ ದಿವ್ಯ ಪ್ರೇಮ ಸುಮಧುರ ಗಾನಕಳಾಕೋವಿದುಡು ಪದ್ಮಶ್ರೀ ಘಂಟಸಾಲ ವೆಂಕಟೇಶ್ವರರಾವ್ನು ನಾಸಾಯಿ ನನುಚೇರರಾಡಾಯೇ ಅನಿ ಸ್ವಾಮಿ ದರ್ಶನಂ ಕೋಸಂ ಅರುಳುಚಾಚಿ ನಿರೀಕ್ಷಿಂಚಿ ಗಳಮೆತ್ತಿ ಪಾಡೇಲಾಗ ಚೇಸಿಂದಿ. ಗಾನಕಳಾ ಸರಸ್ವತಿ ಪದ್ಮಶ್ರೀ ಪಿ ಸುಶೀಲಕು ಬಾಬಾನು ಮಧುರಮೋಹನ ವಂಶೀಮೋಹನುನಿಗಾ ದರ್ಶಿಂಚೇ ಅವಕಾಶಾನ್ನಿ ಕಲ್ಪಿಂಚಿ ಸ್ವಾಮಿ ಸನ್ನಿಧಿಲೋ ಮೈಮರಚಿ ಗಾನಂ ಚೇಸೇ ತಪನ ಕಲ್ಪಿಂಚಿಂದಿ.